0: ಸತ್ಯವಚ ಹಿನಾ ಬೆಳಿ ಸಿಂಧು ಹಂದ ಇವಿ ರಾಯು ಚಂ ಅಂಡ್ ಚಾರು
1: ಸದೇ ದಿನವಲ ಸವಸ ಹತರಟ
0: ಸಮ ಅನುಗ್ರಹಯ
2: NLP ಹದಹನ ಲಂಕಾವೇ ವೆಡಿಮ ತೇಗಿ ದಿನ ತೇಗಿ ಅವಸ್ಥಾ ವೆಡಿಮ ಲುತರಯ NLP ಹದಹನ ඔබත් අදම NLP හනහට බලාගන්න.
3: ඔඩ්ඩන්ගේ හිත්වල ලස්සන අපේ ජීවිතයටත් එකතු කරගමු. ලෝක ළමා දිනය වෙනුවෙන් RTB බැංකුවෙන්.

0: ಅವತ ಹಿನ್ನ ಬೆಳಿ ಸಿಂಧು ಹನ್ನ ಇವಿ ರಾಯಿ ಚಂ ಚಾರು
1: ಸಗೇ ದಿನವಲ ಸವಸ ಹತರಟ
2: Golden Voice.